ಮಾತಾರೆಲ್ಲ ಮಾತಾರಿ ಬೇಟಲ್ ಕಸಿ, ಮಾತಾರೆಲ್ಲ ಮಾತಾರಿ ಬೇಟಲ್ ಕಸಿ. ಆಯ್ ರಾಮ ಸೊಪ್ಪ ಮನೋಗ ಬಂದ.

ಪೂನವರಿ ಕಶಿಗಂಧವರಿ ರಜ ಖುಷಿನ ಗೋಡಿನ ಮಧು ಸರ ಮನ್ಮಾನವರಿ ಕಶಿಗಂಧವರಿ ರಜ ಖುಷಿನ ಗೋಡಿನ ಮಧು ಸರ ಮನ್ಮಾನವರಾಜ ಕುಂಕುವಚ ದೇವ ಭಾಯಿ ಥೋಡ